അപ്പോൾ കുഞ്ഞിനെ ഫോൺ കമ്മിയാവുക കിരോ ഉണ്ട കൈ പൊക്കെ മെയ്സൻ അനി കു നരുൺ നന ഡി പോസ് തെൻ പി സി ബുക്കിൻ വിൽ എത്ത കുടി കിട്ടി തൗതേ കണി ബുക്കിൻ വിൽ പ എമ്മ കുടി തെ മെവറി ടൈം റെസ്ക്യൂ കോർഡിനേഷൻ സെന്റർ മെത്തെ ജോയിന്റ് റെസ്ക്യൂ കോർഡിനേഷൻ സെന്റർ ഇപ്പുക്കിന് കറവന്റെ കായ ഒറ്റമ്മ കുടി കമ്മിയാവു ഇപ്പുക്കി അപ്പുറത്തി അകനെ തെനിമെന്ന കണ്ണി വണ്ടി തന്നെ നോറാം റോറോൻ അബെന്നാബെ ಇವಾಗಿನ ಕೈ ಯಮಕುರಿನ ಕೋಸ್ ನಾನು ಐನ ಯೋನ್ ತೇಲಿ ಇಂಡಿಯಾ ಇಮೀನ್ ಕರವನ್ ತೆಮ್ಮಕುರಿನ ತೌ ತೌ ನುಯಿ ಕೈ ಕಾಣಹು ಎರಕ ಯೋನ್ ತೆಪುಪುವ ಐನಿ ಅಕ್ಯಾಪೆನೆ ನಿ ಪೋಸಿ ಆನ್ ಕೋಸ್ ನಾನು ಎನ್ನಕಿ ಕುಕುರೆ ಇನ್ ಕರವನ್ ತೆಮ್ಮಕುರಿ ಅಯ್ಯಕಿ ರೋಯ್ ರೋಯ್ ಇರೋಯ್ಯ ಕಾಯಿನ್ ತೆ ಕ್ಯಾಂಗ್ ತೆವನಕಿ ಕೈ ಅತೌವ ದೆ ದೈ ನೈನೆ ಅಯ್ಯೈ ಸುಪತೆ ಪುಯ್ ಮೈ ಸುವಾನ ರಿದಿಕಿ ಇರರಿಕಿ ನನ ಕೋರನ್ ದೆ ದೆ ಯಾಪು ಪುರಂ ಕೋ ತೇಲಿ ಅಯ್ಯೋ ತೆವನ ತೆ ವಾಕಿನ ಕೋಸ್ ನಾನು ಇರಿಯೆ ತೆ ಪೋತ ನಾಮೆತ ಅಯ್ ತೇಮೆ ತೋ ನೋಕಿಯೋ ಕಿ ಕರವಕಿನ ಇಬುಕಿ ನಿಕರವನಿ ಮಕುರಿ ತಂಗಪು ಆನಿ ಪೆಹಾಮೆ ತನ ಕೊಯ್ಯ ಐನಿ ಅವತೆಯ ಎರಿ ಪೋಸ್ಟನಕಿ ಮೈರೋನ್ ಆಸದ್ ಮೊಶೀಲಿ ಅದಪುಂಡಿತ ಕಿಂತೆ ಪಿಪಿಸಿ ಯೋನ್ ದೇಲಿ ಅಂತಕು ಪ ಎರಿಕೆ ಮೆರೋರೋನ ನೆ ತೆಮೆನ್ನ ಜೈನಿ ಅರೆ ಏಡ ದೆವಾಕಿನ ಪಾಸನನು ಇನನಂತ ಕವೈ ಪೈತಕು ನೆ ಯೇ ಪ ಅಕಿಯ ಮೆನು ಯಾಯಿನೆ ಇನನಂ ತಾಯೇ ಕೈ ಮೆನಿ ಮಕುರಿ ನಿಯವಾವ ಕನ ಯಕಿ ಮೊನ್ ತಾಯಕಿ ನಿಕತೋಕಕಿ ಒಯಸೆನ್ ಕಮೆ ತೋತೆ ಬೋದಕಿನಿ ಫ್ರೇಸ್ಮೆನ್ ಯೋನ್ ಅಪೆರಿ ಕಮೆ ಯಕಿ ಕೋಸನ ಕೊಂಡ ಬದಯ ತೆನಿಮೆಂದಿಕಿ ಐನೆ ಅಕಿಯಾಮೆತೆ ನಿತೆ ತಪು ಅಯ ಜೋನಿಸ್ಬರ್ಗ್ ಅರಿ ಎರು ಕೊನ ಕಂಕೈ ಮೈಸಿನ್ ತೆಮೆತೆ ಅಕುನೇಕಿ ನನು ವೋವತೆ ನಮಕೈನ ಪ ಐತೆಂಗೌನ್ ಮೆವೊಮೆನ್ ತೆಕಪೆನಿ ಎಂಬ ನೋಮೆ ತಾರೆ ಕುನಿಯಕಿ ಯೇ ಕುಲೆನಿ ಇಮೆರೆ ನನಿ ಪೋಂ ಐಕತೆ ಕೋನು ಪೋಂ ಆತೆ ಮೋನಿ ಪೋಂ ಇಂತೆ ಮೋನಿ ಆ ಪೋಂ ತಕುತೆ ಕೊತಗಿನಿ ಫ್ರೇಸ್ಮೆನ್ ಪಾಯ ಕರವಂ ಕೈಯನ ಕಾಯ ನಕೊನ್ ತೆನುವ ಕೇಸ್ ಐಕ ಅರಂಗಿನಿ ಮೆ ತಾತ ಪಾಯೇ ಕೆರೆಕೆಯ ಕೆ ಅಕಿಯ ಮೆ ಎತ್ತಕು ಪಾಯನ ಕತ್ತಯ್ಯಂ ಕೈ ನಿವಾಕಿನ ಅನ ಮಕುರಿನ ತೊಕುವ ತೆ ಮಕುರಿ ಸಿರಿ ಸಿರಿ ಏರಿಕಿಂದ ತಯ್ಯಯ್ಯೋ ಕಾಸನ ಕೊಂಡ ಪತಯ್ಯ ಕೊರಕೆಯ ಕೈ ಎರಿಕಿ ಪತ ತತೆಯ್ಯಂ ಏರಂಗಿನಿ ಪೂಪುರ ನಿತ್ಯ ಕಾವಾಯ್ಯೋ ತಿಕಿ ಪುಕಿನ್ ಮೇಕಿನ್ ತಾಪೊ ನಿಕ ಮೇಯಂಗಂ ತಾಪೊ ರಿಕಿ ತಪ್ಯವ್ವ ಇಕೆ ಎತ್ತಂಗಿರಕಿ ತರಡುವ ಏ ಪೂಪುರ ಇಪುಕಿನ್ ತಿಕಿ ರಕೆನ್ ತೆ ಮಕುರಿನ ಯೋವಾವ ನಿತ್ಯ ತಯ್ಯಯ್ಯೋ ಯೋನ್ ಅಪೆರಿಕ ಮೆಯ್ಯತಿ ತಿಕಿ ನ ಕೊಯ್ಯ ಐನೆ ಒನ್ಕಪ್ಪನೆ ನೋರಾಂ ರೋರೋನ್ ಅಪೆನ್ನೋನ್ನಾದೆ ಎಸಾನ ಪೆರೆ ಸ್ಟೆನ್ಸಿನ್ ತರರುವ ದೆಬೆ ವೆನೆಸುವೆಲಾ ಎನ್ ಇಟೆಲ್ಸಿ ಡೋತ್ ರೇಸ್ ಇನ್ಕತನ ತಾಪ ಎನಂ ತವ್ ರೋಯ್ನ್ ವಾಕಿನ ತೆರಿ ನೆಡಿನೆ ತೀನನು ತೆಪಿತಕಿ ನಕೊಂತೆ ತವ್ ತೇಹ ನೀನೋಮೆತ ಮೇ ತ್ವ ಯಂಗತೆ ಪೊಂಗ್ ಪನ್ನಿಂಗೈ ಎಕತುವೆಯಾಕಿ ರೋತ್ ರೇಸ್ ನಕೊನ್ ನಕೊನ ಯೋ ತೆಪೆ ವತೆ ಪೊಂಗ್ ಇ ಮೀನ್ ಕಕೇರಿ ಕಾಕನ್ ನಿಕೊಲಸ್ ಮಜಿರೊ ಇಂಕೆ ಎಕಸ್ಕ ಕಿರೊಯ್ಯ ಅನ ತವ್ಸ ಅಮೆರಿಕ ನಕೊನ್ ಇವ್ ಯೋ ಕಿಪುಕಿನ್ ವಾಕಿನನ್ ದೆ ಡ್ರಗ್ ಐ ಎರಂಗಿನ ಕೊರ ಕೊರ ಇರೋನ ಎರಂಗಿನ ಕುಕುರೆಯಿನ ಏನು ವಾಕಿ ಮೆ ಅನತವ ತೆಯಕ ಟ್ರಂಪ್ ಆನಿ ಕಸಿನನ್ ಕುವ ಅರುಣ್ ರೀತಕಿನನ್ ಕುವ ಮೆ ಅನ ಪೆರೆಸ್ಟೆನ್ಸ್ ಮೆಥ್ಯೂರು ಎಂಗೆ ನಾನ್ ಅತ್ಯ ಕಾಯ್ತರಂತೆ ಪ್ಯೂ ಕಾತಾಕಿ ಕುಕುರೆಯಿನ ಅಂತ ಪಪನ್ನ ಕಿಯ ಮಾಕನ್ನಿಗೆ ಪ ಎನ ಕರವ ತಿರಿ ನೆರಿನೆ ಅತಾ ಬೆಂಗಕಿ ಅಕೊಬಂತಿ ಮೆ ತೊಂದು ನೋರಾನ ಕೊನ್ ಪನಾನ ಕಿರಿ ಬಸ್ ಕೊರ ಪೈಪುಕಿನ್ ನೋರಾಮ್ ಅವಕನ್ನೆ ಮೊತ್ತುಕಿನ್ ನಮ್ರೋರು ಅಕ್ಯಾ ಸರಿಕಿನ್ ಕತವ್ರವಾಕಿ ಮೆನ್ ಅನ ರೂನ್ ಕರೆಕಿರೋರು ಪನಾನ ಕಿರಿ ಬಸ್